13 ಹೈಬಸಿ ತುಬಿ ಲೈಡೆನ್ ಚಾಗುಗ್ನಿ ಥಾಯ್ನಗಿ ಅಹಲ್ಲಮನ್ನ ಹಕ್ಚಾಂಗ್ ಫುರಿ ಫುರಂಗ್ ಅಪಾತ್ ಅಪೋಮ್ನ ಚಿಂಗ್ಬನ ಯಾಮ್ನ ಖುದೋಂಗ್ ಥೀಬಗಿ ಮಸಕ್ ಒಯ್ರಕ್ಲಬಕಾಂದ 13 ಮಖೋಂಗ್ದ ಫಿ ಅಮ ಸೆಚ್ಚಿನ್ಬಿರಗ ಜಗೋಯ್ದಂಗ್ ಸಾಬದ ಫಹಲ್ಲಿ ಹೈನ ತೌನರಮಿ. 13 ಅಂಗೌಬಗಿ ಲೆಂಫು ಕಂಗ್ಹಲ್ಲಗ ಮಕುಬ್ ಮಕುಬ್ ತಹಲ್ಲಗ ಸಂಗೋಮ್ಗ ಚಾರಬದಿ ಕುಚು ಕುಮೇನ್ ಫಜಹಲ್ಲಿ ಅಮದಿ ಕೋಕ್ಗೌಬ ಫಹಲ್ಲಿ. 13 ಮಪಾಲ್ ಸಂಗೋಮ್ಗ ಚಾರಗ ನುಪ್ಪಿಗಿ ಫಿಂಗೌ ಚಟ್ಬ ಫಹಲ್ಲಿ ಈ ಸಿಂಗ್ದೋಖಲ್ಲಿ ಅಮದಿ ಧಾತು ನುಕ್ಸಿನ ಚಿಂಗ್ಬ ಫಹಲ್ಲಿ.

ತೆರಾಗಿ ಮಪಾಲಸಿ ಸೂರಗ ಮಹಿ ಗ್ರಾಮ ತರಾನಿಥೊಯ್ಗ ಮಿಸ್ರಿ ಗ್ರಾಮ ತರಾನಿಥೊಯ್ಗ ಸಂಗೊಮ್ಲಿತರ್ ಮಂಗಾದ ಹಾಪ್ಲಗ ನೋಂಗ್ಮದ ಅಮುಕ್ ಅನಿರಕ್ ಚಾಮಸ್ತರ ಹಾಪಗ ನುಮಿತರೇತ್ ನಿಪಾಲ್ನಿ ಥಕ್ಕದವನಿ ಮಸಿನ ಚಿಕ್ಪ ಖೋತ್ಪ ಖೋಂಗ್ ಹಾಂಬ ನುಂಗೈತಬ ಫಹಲ್ಲಿ.

ಥೌರಂ ಸೆನ್ನುಕ್ತನ ತಹಂಜರಿ ಬಸಿ ಆಕಾಶವಾಣಿ ಫಲ್ಗಿ ಎಫ್ಎಂ ಸಂಗಾಯ್ ಚನಲ್ದಗಿನಿ ಹೌಸಿಕ್ ಸಂದೋಕ್ಚರಿ ಲೇಬಾಕ್ನಿಂಗ್ ಬೈಶಯಿನಿ ಖಗ್ ಮಥಂಗ್ ಮಥಂಗ್ ಉಯ್ನ ಅಹಾನ್ಬದ ತಾಬಿರಸಿ ಸಂಗೀತ ಮಲಾಗಿ ಸೇಸಕ್ಪ ಸಿಂಗ್ನ ಸಕ್ಪ ಸಂಜಯಾ ಪ್ರಾಯಿ ಅಥೋಕ್ಪಮ್ನ ಸೈರಿಂಗ್ ಬಾ ಲೇಬಾಕ್ನಿಂಗ್ ಬಶಯಿಮಾ

ಲೈಬಾಗ್ನಿಂಗ್ ಬಾಶೇನಿಕ ಮತಂಗ್ ಮತಂಗ್ ತಾಬಿರಿ ಅರೋಮ್ನ ಥೌರಂ ತಾಬಿರಿಬಸಿ ಆಕಾಶವಾಣಿ ಫಲ್ಗಿ ಎಫ್ ಎಂ ಸಂಗಾಯಿ ಚನಲ್ ದಿಗಿನಿ ಹೌಸಿಕ್ ತಾಬಿರಸಿ ಮತಮಿಷಿಗಿ ಖುಡೂಲ್ ಖುಡೋಲ್ಗೆ ಅಹಾನ್ಬದ ತಾಬಿರಸಿ ಸಂಗೀತ ಮಂಡಲ್ಗೆ ಸೇಸಕ್ಪ ಸಿಂಗ್ನ ಸಕ್ಪ ಚಿಂಗ್ಥಾಮ್ ನಬಕಾಂತನ ಸೈರಿಂಗ್ಬ ಮತಮಿಷೇಮಾ.

0: chinh đệ kia hầu ai bơm bơm tàu ba ai cái gì mua phong chân hàng cái quá
1: tắc biệt
0: quay xe mi ơi bây giờ ta chích chích điện cho nên xe mi ya bơm chinh chinh bơm ya bơm mà chích gì ta chích cái chích gì mà khơi lấy bơm mà chích gì mà tăng ngang chích ra âm chân mà địch tung nè tắc biệt là mua phải
1: pani pani pani pani bố cháu bên hàng bì lấy xe mày am đây là confusion chấm âm nào mà khắc doctor nói xong đó pin nào bị tan ra hay am phàm mà lấy đấy plastic hay bộ vải xịt đấy cái khi tăng chấm âm nào mà khắc thuốc bơm lại tắc biệt
2: Okay, hozuki adon na hai bire do am da pase ai aham ba makta zu masi mayam da sigi koi gi confusion hai gadra koi gi sigi poch doubt chi ai mangan in germany plastic hire gadi plastic sajis koi kari de ki lakhi bano hai gadi plastico sana hai na wahi creek ki wat ki lakhi bane plastico sai badi meaning di koi gi magi art di nungi art di koi gi semtok semjin ya bhai tare mol to ba aduna anga sai gi koi gi mioi basi da so koi gi haksang sida kari gumba jaga khara koi gi ho ba tek ba kai ba adudagi sok pa kot pa tau ba se koi gi magi masaje da gi lautho oga matong lautho su magi nakan da lei ba pot pu lautho su na tragna magi area da da na tab khar lap na lei ba da gi i utong ga yauna matong se lawro go so koi na semjan ba se si bo koi na plastic surgery
1: na semba sa ba ga mari leina ba se greek ki wahi ama da gi lawro pa duni aduga koi na nom gi chiji na re ba
2: plastic season na ba di natte
1: natte aduna masima koi punna gyan ta mi na re he ga hudor pa da adur ga di plastic ama di reconstructive surgery si da lakshya ra ke masi kari nom ta tak pio
2: plastic and reconstructive surgery as ye koi na ho ji ai do plastic hai bizi the mall hai bizi ne ada plastic si da plastic and reconstructive surgery si da koi na koi gi yam na koi gi sugai na khai thai do ba da ಇಲ್ಲಿ ಹೈಜಬದ ಖೈದು ಇಬಸಿ ಅಮನ ಸೆಕ್ಷನ್ ಅಮನ ಕಾಸ್ಮೆಟಿಕ್ ಕಾಸ್ಮೆಟಿಕ್ ಹಜಿದನ ಅಕೊಗಿ ಗಸಾಗಿ ಮ್ಯಾಮ್ನ ಖಂಗ್ನರಿ ಬಕೆ ಬ ಮೌಬಾ ಅದುದಗಿ ಅಕೊಗಿ ಸೆಮ್ದೋಕ್ ಸೆಮ್ಜಿನ್ ತೌರಗ ಗಸಾಗಿ ಮಸಕ್ಚಿ ಫಜಹನ್ಬ ತೌಬಸಿಸಿನ ಪ್ಲಾಸ್ಟಿಕ್ ಕಿ ಸರುಕ್ತ ಯಾವರೆ ಅದುಕ ಮಾಗಿ ಮರು ಎಬ ಸರುಕ್ ಅಮಸಿನ ತಂಖಾಯ ಮ ಹೈತಾರೆ ಸಿನ ರಿಕನ್ಸ್ಟ್ರಕ್ಟಿವ್ ಹೈಸಿನಿ ರಿಕನ್ಸ್ಟ್ರಕ್ಟಿವ್ ಹೈಬಸಿದದಿ ಮ್ಯಾಮ್ ಲೋಯ್ನ ಚಲ್ಲೆ ಅಕೊಗಿ ಆಕ್ಸಿಡೆಂಟ್ ತೌಬದಗಿ ಬು ಒಯ್ರೊ ಅದುಗಿ ಕ್ಯಾನ್ಸರ್ ನಾಬದಗಿ ಅಕೊಗಿ ಗಸಾಗಿ ಅಕೊಗಿ ಯಾನು ಖಜಾಯ್ನು ಕೊ ಶೇಂಬ ಬೋಯ್ರೊ ಅದುದಗಿ ಅಕೊಗಿ ಬ್ರೇಸ್ ಕಾರ್ಸಿನೋಮಾ ಬ್ರೇಸ್ ಕ್ಯಾನ್ಸರ್ ದ ಅಕೊಗಿ ಬ್ರೇಸ್ ಲೌಥೋ ಮತುಂಗ್ ದ ಅಕೊಯ್ನ ಬ್ರೇಸ್ ಎಮುಗ್ ಸೆಮ್ಸ ಸೆಂಕತ್ ಪಜಿ ಸುಪನ ರಿಕನ್ಸ್ಟ್ರಕ್ಷನ್ ಹೋಯ್ ಅದುದಗಿ ಮಯಾಮ ಅಕೊಗಿ ಪೋಕ್ಪದಗಿ ಅಕೊಗಿ ಸೋಯ್ನಾಯರ ಬಾರ್ ಪೋಕ್ಪದಗಿ ಬಾರ್ಡ್ ಡಿಫೆಕ್ಟ್ ಹೈತಾರೆ ಅಕೊಯ್ನ ಕನ್ಸೈನಟಲ್ ಡಿಫೆಕ್ಟ್ ಜೊ ಹೈ ಸಿಗಿ ಪ್ರಾಬ್ಲಮ್ ಮಯಾಮ ಅಮ ಲೈಕ್ರೆ ಅಕೊಯ್ನ ಹೆಡ್ ಟು ಟೋ ನಕೊಯ್ಗಿ ಪ್ಲಾಸ್ಟಿಕ್ ಸರ್ಜರಿ ಸಿನ ರಿಕನ್ಸ್ಟ್ರಕ್ಟಿವ್ ಸಿನ ಲೌಕ್ಸರಿಬ ಸಿದಿ ಅಕೊಯ್ಗಿ ಹೆಡ್ ಟು ಟೋನೆ ಅಕೊಯ್ಗಿ ಕೊಕ್ತಕ್ದಗಿ ದೊಮ್ ಆ ಖೊಂಗ್ದೋನ್ ಬೋ ಹೈತಾರೆ ಎನಿ ಡಿಫೆಕ್ಟ್ ಅಮ ಲೈಬ ಮತ್ತಮ್ದ ಅಕೊಯ್ನ ಸೆಮ್ದೋಕ್ ಸೆಮ್ಜಿನ್ ತೊಗ್ಜಬ ಅದ್ರಗಿ ಇಬನ್ ಅಕೊಯ್ಗಿ ಖುದ್ ಕಾಯೆ ಖೊಂಗ್ ಕಾಯೆ ಹೈಬಜಿಸ್ ಅಕೊಯ್ಗಿ ಸಮಜನ್ಬ ಕ್ವಶನ್ ಬ ತೌಬಸಿಸ್ ಲೋಯ್ನಬ ರಿಕನ್ಸ್ಟ್ರಕ್ಟ್ನಿ ರಿಕನ್ಸ್ಟ್ರಕ್ಟಿವ್ನಿ ಹೈಬದಿ ಅಕೊಯ್ಗಿ ಕಾಸ್ಮೆಟಿಕ್ಗೆ ಸರುಕ್ ಅಮಸು ಪಿಬಿಬ ಅದುಗ ನಕನಮ್ದನ ಅಕೊಯ್ಗಿ ಫಂಕ್ಷನಲ್ ಗೆ ಸರುಕ್ಸು ಪಿಬಿಬ ಸಿಸ್ಬು ಅಕೊಯ್ನ ಪ್ಲಾಸ್ಟಿಕ್ ಅಂಡ್ ರಿಕನ್ಸ್ಟ್ರಕ್ಟ್ ಸರ್ಜರಿ ಮಕಾತ ಚೆನ್ಸೆ
1: ಫೋನ್ ಕಾಲ್ ಅಂತ ಲೋಕಚಗೆ ಹಲೋ
3: ಅನನ್ ಬಾಯು ಶಿದಾಪ್ತಂ ನಮ್ಮ ಅಪ್ಪು ಕೊರಂ ಜಬಗಳೇನೋ ಐ ರಂಜಿತ್ ಕೊಮ್ಮನ ತೊಮೆ ಕಟ್ಟಿ ನಿಶ
1: ಕೊರಂ ಜರಿ ತಾಪಿಯೋ ರಂಜಿತ್
3: ಅಥವಾ ಬ್ಲಡ್ ಗ್ರೂಪ್ ಮಾಡಿ ಲೌರದ ಹಾಪ ಯಾವ್ರ ಮಧು ಮತಂಗ್ ಸಂಗ ತಾಕಿರಗದಿ ಯಂ ನಾಯಗನಿ
1: ಫಗನಿ ಫಗನಿ ಡಾಕ್ಟರ್ ಡಗಿ ತಾವಿಸಿ
2: ಓಕೆ ಅಹಂಬ ಮಗ್ತದ ಅಹಂಬಗಿ ಸಿ ಅಕೊಯ್ಗೆ ಪ್ಲಾಸ್ಟಿಕ್ ಸರ್ಜರಿ ಸಿ ಮಾಲೇಮ್ಗೆ ಒಯ್ನದಿ ಅಕೊಯ್ಗೆ ಐನ ಹೌರ್ಪದಸು ಹೈಸಗ್ರೆ ಅಕೊಯ್ಗೆ ಇಂಡಿಯಾ ಸಿನ ಅಕೊಯ್ ಭಾರತ ಚನ್ ಇಂಡಿಯಾ ಸಿನ ಯಾಮ್ನ ಹೌರ್ಪದಿಗೆ ಒಯ್ನ 600 BC ಅವನ ಸುಶ್ರುತಾ ಹೈಬ ಅಕೊಯ್ಗೆ ಅಕೊಯ್ಗೆ ಸರ್ಜರಿಗೆ ಜೊ ಪಯನಿಯರ್ ನಿಮಾಸಿ ಗುರು ಹೈತಾರೆ ಅಕೊಯ್ಗೆದಿ ಮಾನ ಹೌರ್ಕಿಬದಗಿ ಅಕೊಯ್ನ ಇಂಡಿಯಾ ಸಿನ ರೋಲ್ ಯಾಮ್ ಚಾವ್ನ ಲೌವಿ ಅದು ಅದುಗೆ ಮತುಂಗದಗಿ ಮತಂಗ್ ಮತಂಗ್ ಮತಂಗ್ ಸುಮ್ ಚತ್ತರಕ್ಪಸಿನ ಅಕೊಯ್ಗೆ ಮಾಡರ್ನ್ ಎಸ್ ಮಾಡರ್ನ್ ಇರಾ ಸಿದ್ದು ಅಕೊಯ್ಗೆ ಮಾಡರ್ನ್ ಅಕೊಯ್ಗೆ ಪ್ಲಾಸ್ಟಿಕ್ ಸರ್ಜರಿ ಫಾದರ್ ಆಫ್ ಮಾಡರ್ನ್ ಪ್ಲಾಸ್ಟಿಕ್ ಸರ್ಜರಿ ಐ ಸಿ ನೋ ಹೆರಾಲ್ಡ್ ಗಿಲೀಸ್ ಅನ್ನ ನ್ಯೂಜಿಲೆಂಡ್ಗೆ ಮಾಸಿ ಮಾನ ಮುಖ್ಯ ವಾಲ್ ವಾರ್ ಸೆಕೆಂಡ್ ಮಾನ ಮಾಗಿ ಮಥೌ ಯಾಮ್ ಚಾವ್ನ ಲೌಗಿ ಬಾಯ್ತಾರ ವಾಲ್ ವಾರ್ ಒನ್ ಅಂಡ್ ವಾಲ್ ಟೂ ಅದುಮಾಯಿನ ತೌರಗ ಅಕೊಯ್ಗೆ ಪ್ಲಾಸ್ಟಿಕ್ ಸರ್ಜರಿ ರಿವೊಲ್ಯೂಸ್ ನೈಸ್ ತೌಗಿಬನಿ ಮಾಗಿ ಎಕ್ಸಾಕ್ಟ್ ಅಕೊಯ್ಗೆ ಸಿಗಿ ಕಂಟ್ರಿ ಸಿದಗಿ ಸಿದಗಿ ತೌವೆ ಹೈಬದು ಭಕ್ತಿ ಲೈತೆ ಅದು ಹೋಯ್ ಅಕೊಯ್ಗೆ ಇಂಡಿಯಾ ಸಿನದಿ ಯಾಮ್ ಚಾವ್ನ ರೋಲ್ ಲೌಬಗಿ ಅದನ್ನ ಹೌಸಿ ಪೋಕ್ತಸು ಅಕೊಯ್ನ ಸಿ
1: ꯂꯦꯝꯅ ꯁꯛ ꯈꯪꯕꯤꯔꯤꯕ ꯐꯥꯗꯔ ꯑꯣꯐ

0: 한반도 크라 헤글라디 아래고서나 담제 빠나버 크라디 카무드네 비마
1: 아숙냠나 살이 못한바지 뭐 나 살만이나 지금 헤글링도 헤글야이나 하이테드니
0: 하이마
1: 능수 하이키더니만이
2: 어우 아이키이지 그야말로 헤글링도이노다 무슨거모에 아이부디에 아이키이시모 간내나 봐 헥조 화이리니
0: 하이 라모 고이봉아 누비에 니 걸라가 탐발라 사뻥페이 오이 헤크레나 뭐 히혼 브라이브네 능 미와타자니
2: 하이로이다 하이로이다
1: 하이 헥닝이지가
2: 아 누기 디에 가라수 까슘 다 하이로이
1: 탐제 끼와디 칸디고 에이디 탐발 싱싱 오버당아 우리 이번에 사이드 차리마 굴라 바쭈기 탐반 칭샤 치기 칭치 치 탐반 자우니 반 자우니 반 차비나 하이나부도 칭왕 되니 고샤
2: 어 마니시에 아 소음 담고다 살리바 앙오부가 앙앙무가 꾼나 산민 데리베 싱시디네 크라수 빅트라
1: 아우 삐삐
2: 아시디 삼니 빨 차비네테
0: 탐반 삼니 반 차비 하이리시에 레이나 삼니 반 추브라
2: 어 수브니
1: 추이에바
2: 파자들가 티르기 이모네
0: 탐반 삼이 반 사주시니고 거기 바랏기 자티기 레이 오리샤 파자나 포가이나 사빠도
1: 삼이 반 사주시에 라이더 같바다 마히얌 자위 라이나 수얌 밤네이나 하이 아이코이쇼 마시기 레이시 같바다 라이나 빈다 빈다 만드라바
2: 이시에니 이와치디에 바나둠 농아이 아두어 line ngaw ngaw dab ti khangde
1: a
2: chidalam koi ba lak pa mi aya ma thambal marte hi tong bada ngaw do ta yau di se
0: to sidagi thamban mana no ba konsin konsin pali se natro thamna le kol hairi do a diabetes na ba bp wang ba mi na sa ba phai kai na haina ba do
2: o o o mani singju su ba iron ba moro met pata kol ga cha ba yam ha bu ni se mapun mapun pulagane yon basu adum sibi imane yon basu aisu yam hi aduga thamna apak pak sina kang da khetri yom na ba leibulai atai atai dev karma gumbada chan basu khetri tor di adu so adum lei nei
1: thamna da khetri ha lo ga cha ba dum nam yam nung sibane
0: ai dine thambau du ne thambau ga yan saning ni se hachang da yam phai hai thambo hingan thambo achar thambo singju loi hau ba ne
1: hawe ba
0: hawe
2: hoji ti thambo motam ni na te haiyeng thamna kang kan da singa khra khra kang motam da lai khom da gi puk doi ni
1: adu ti thambal gi mara ta re ne thambo chi ti
2: mara mak ti na te se thambal gi maru hai ta re
1: maru
0: ama boi ro ama boi ro thambo se sina ja palom da dine pham tor ga ne am yam putu hai thambo gi powder sem la ga ne sa na na ba makhal si mi hai powder du bu dine ai khoi gi india da chu phang ne ba
1: ado hau chik dine thamba mana gi cha su yam si jin na re da hakchang ne yam ka ne ye da na thamba se un sa da adu ga sam da su yam ka na ba ja ne yam lai kre yam lai kre
2: ai di khang ge bo thamba ji di yam ka na mi ja ni na
1: ka ne
2: ama bu di khang ye nanwai khoin domchana migraine gi kok sikpada thambal jam ni pan chhatpi do aduki mana do phul laga thom da phai yadna tawki
0: hada budi ne hauji kan dine thambal gi makhok da gi lang shung laga ne phi phau chana re
1: khangge da kana babudi yam kana ram ba yae ba ado ai di ma gi manam si ga phaja ba ga ma chi da ni se ei na ga ri si si da le na ka la ji tharo su phabudi phaja ye ba ko ado tharo di thaban da chat pa ni da na adu ga thamba na nami ma ga na chat pa ai gi wai na de thamba an ji na ya ja re ai se di si da ga u jai de
0: ado mania thamba al si bu ka yang ku ina sa ki do ino
1: au amu la na ba
2: phada ku ina di chat ki ni da ise junggi mayai chalat padagi bhajan chatpa ho busina ne agas ki thakhai paudi adum bhajan chat ki adugi di thamchet ki matam mula ani thamchet cha pa hai bidu di july chang padagi adum yare
1: hau jik tin nung thiloi bagi ro thamba la yam ba pomli pomli loin tawri sha
2: o mani ayukta di ayam ba loin sakai nung thil dana pomli pomli tawrga nundang ahingdana loina umchin gidoi ni
1: haima
0: ಅದು ಲೈ ಅಮನ ನಮಿಕೆ ಆನಿಮಿಗೆ ಸಾಲ್ಯ
2: ನಮಿತ್ ಹುಮ್ನಿ ಕುಂಬದಿ ಭಜನ ಸಾಲಗ ಲೈಯಿಸೆ
1: ಥಂಬಾಲ್ಗೆ ಲೈನಾನ ಲೋಯ್ನೆ ಯೊಮ್ಸಿಲ್ಲಗ ಮನುಂಗ್ದ ಥಂಚೆತ್ ಮಚಾಮ ಹಂಗಾಂ ಪಾಲ್ ಮಚುಗಿ ಅಮ ಯಾವರಿಸೆ ಸಿಜಿ ಭಜದರೆ ಉನೆ
0: ಓಯ್ ಭಜಯಿ
1: ಮಸಿ ಕೋಯ್ ಬದ ಲೈರಿವ ಲೈರಿಕ್ ಯಾವಬ ಅಥೋತ್ ಪ ಮಸೈ ಮಚಾ ಮಸಾನ ಜುಮ್ ಜುಮ್ ಲಾವ್ನ ಕೋಯ್ ಸೆಲಿಸೆ ಲೈ ಶಾವಿಗಿ ಲೈ ಬದ ಮಸಂ ಚಬುನ್ ಚಬುನ್ ಥಾದಾ ಬದು ಮಾನ್ ಗಾಸ
0: ನಂಗಿ ಡಿಸ್ಕ್ರಿಪ್ಷನ್ ಸಿದಿ ಯಾ ಯೆ ಸನಾ
1: ಮಾಲಿ ಸಿದಿ ಭಜಯಿ ವ ಹಲ್ಲ ಸಿರೆ ಯಾ ಬಿ
2: ಥಂಚೆತ್ ಖರ ಪಾಲಿ ಬ ಸೋಮದ ಚಟ್ ಖಸಿಸೆ ಥಂಚೆತ್ ಖರ ಹೇಗ ಬ
1: ಅಸ್ ಪಾಲಿ
0: ಮರಮ ಮುಖ್ರೆ ದ ಗೋ ಮನಿ ಸೆ ಕೋಯಿ ಥಂಚೆತ್ ಹೇಗ ಬ ಬಾ ಕಾವರೆ
1: ಕಾವರೆ ಓಯ್ ಬ
2: ಇಸಿ ಯೋಗಿ ವಾರಿ ದು ದುಂಗೈ ಮನ್ನಗ ದನ ಐ ಜೋ ಹೈದರಾಬಾದ್ ದುಂ
3: ಆ ಹೈ ಮಾ ಹೈ ಮಾ ಹೈ ನಕೋಯಿ ಥಂಬಾಲ್ ಅರೇ ಬ ಮಕೈ ಲೋಯಿ ಹೇಗ ಲಬ್ರೋ ಹೈ ಪಾಮುದ್ರನೆ ಹೇ ತೋರೆ ದಬ
0: ಸೈರನಿ ಮಿ
3: ಲಾಯ್ ದ ಕತ್ ನನಬ ಅನಿ ಹುಂ ದಂ ಹೇಗ ಲಗ ದುಂಗೈ ದನ
1: ಐನ ಗ ಸೈನ್ ಕಲ್ಲನಿ ನಿ ಕೋಯಿ ಬಬಾನ್ ಸೋಯಿ ದನ ಸೈರನಿ
0: ಆ ಐ ದಿ ಹೇಗ ಬಯಾಗ್ ದಿ ಕೋ ಬಬಾ ನಸಾನು ಬಿಸೆ ngang na ಬಗ ಯಾತೆ
3: ಕಂಗ್ ಲಗ ಮಂಗನ್ ಗೆ ದೋರಿ ಬನಿ ನೆ ಬಾಂಬಿ ದ ಅದುಂ ಸಾಸರ ಬದಿ ಐಂಗ್ ಥಂಚೆತ್ ಅಲಗ ಮೀ ಕಯನ ಸನಬ ಸುಯೈ ದನ
0: ಅದು ನೇ ಐನ ಹೈರಿಜೆ ಯುಂದ ಲೈ ಹೌದೌ ಶೋ ಮಾಗಿ ಥಂಬಾಲ್ ಮಯಾಮ್ ಸೆ ಮತೋಂದ ಪುಸಿನ್ ಬಂಗಂ ಲರೋಯೆನ ಅಮೋ ಅಂಶಿ ಯೋಂಗನಬ ಚಿನ್ಬಿರ ಇಶಿನಿ
1: ಐ ಚೈ ಬಹೆನ
3: ನನ ಹೈ ಸನಾ ನಂಗಿ ಥಂಬಾಲ್ ಸಿಂಗದೋ ಕಂಗ್ಲಗ ಮಹನ್ ಕಿನೋ ಅಜನ ನಿಯಮ ಚುಮ್ನ ಕಂಗಲಗ ಚಾಲೋ ಲಗ ಥಕ್ನಬ ಥಂಸಿಕೋ ಥಂಬಾಲ್ ಗಿ ಸಾ ಹೈದನ ಹೌಜಿ ಯಾನ ಕನ್ನ ಥಕ್ನರಬನಿ ಫೈಬರ್ ಯಾನ ಯಾವ ಪೋನಿಕೋ ಮದೋ ಅದುನ ಲಾರ್ಜ್ ಇಂಟೆಸ್ಟೈನ್ ದಗಿ ಟಾಕ್ಸಿನ್ ಲೊಕ್ಕೋಪ ಸಾವತ್ ಮನ್ಬದ ನತನ ನೋಯ್ಬ ಹಂತಾನ್ಬ ಬಿ ಪಿ ವಾಂಗ್ಬ ಬ್ಲಡ್ ಶುಗರ್ ಹಂತಾನ್ಬದ ಯಾಮ್ನ ಕಾನನ್ಬ ಪೊಕ್ಸಕ್ನ್ಕೋ ಅದುನ ಹಾರ್ಟ್ ಸುಪಾಲಿ
1: ಹಾರ್ಟ್ ಸೋ
3: ಥಂಬಾಲ್ ಯಾವರಿಬ ಕೆಮಿಕಲ್ ಸಿಂಗ್ದು ಅಯ್ಕೋಯಿ ಉನ್ಸಾ ಸಮ್ ಅಮದಿ ಲಿವರ್ ಪಾನ್ಬಗ ಲೋಯ್ನನ ಬ್ರೇನ್ ಸುಪಾಲಿಕೋ ಮಕೋಯ್ಸೆ ಕ್ಯಾನ್ಸರ್ ಸೆಲ್ ಪಬ್ ಹತುಕ್ಪದ ಮತಿಂಗ್ ಪಾಂಗಿ ನಹಿನರಿಬನೆ ಅದುಗ ಥಂಬಾಲ್ ಸಿ ಮಯಾಮ್ನ ಇಂಗ್ಲಿಷ್ ದಾ ಲೋಟಸ್ ಹೈದನ ಲೋಯ್ ಖಂಗ್ನೈ ಕ್ವಾ
1: ಖಂಗ್ನೈ ಬಬ
3: ಅದುಗು ಬೋಟಾನಿಕಲ್ ನೇಮ್ ಒನದಿ ಅಯಾಮನ ಖಂಗ ಮೊಯ್ ಕ್ವಾ ಮಸಿ ಬೋಟಾನಿಕಲ್ ನೇಮ್ ದ ಕೈ ಕೌಗೆ ದಾ ನೆಲುಂಬೋ ನುಶಿಫೆರಾ ಹೈನ ಕೌಗೆ ಕೋ
1: ನೆಲುಂಬೋ ನುಶಿಫೆರಾ ಅಸ್ ಫನ ಕಾನರ ಸುನೆ ಕಾಸ್ಮೆಟಿಕ್ ಐಟಮ್ ಸಿಂಗ್ ಛೇಮ್ನಬ ಥಂಬಾಲ್ ಗಿ ಚಾ ಛೇಮ್ನಬ ಹೋನಬದ ಅಕ್ರಬ ಥಂಬಾಲ್ ಸಿಂಗ್ ದೋ ಹೆಕ್ಟ ಹೆಕ್ಟ ಲಗ ಫ್ಯಾಕ್ಟರಿ ದ ತಕ್ಕಾಯ್ ಖೋಕಾಯ್ ದನ ತೋ ಬಿರಮ್ ದೋಯ್ದುನೆ ಐನ ಯಂ ಪಾಮೂರಿ ಸೇಬ ಬ
3: ನಂಗ್ನ ಹೆಕ್ಟ ಲಗ ಅರಿಯಮದ ಕಂಗ್ದುನ ಮಹನ್ಬದಿ ಪಾಮುದ ಬ್ರನಿ ಚೈಬೆಮ
1: ಅದು ಮಾಗಿ ಫಜಬ ನುಂಚಿಬ ಮನಂ ಪುಂಬ ಐಗಿ ಕಾದ ನೋಮನಿ ನಿದಿ ಶೋಯ್ದನ ಲೈಗನಿ ದನ ಅವೋಯ್ಬ ಥಂಬಾಲ್ ಸಿರ ಚೂ ಯಂ ಫಜರಿ ಜಿಬು ಕರಿ ಇನೋ ಕಂದಿವ
3: ಯೇಂಗ್ಬದ ಫಜಬ ಇದಾ ಕಾನ ಬದನ ತನ ಥಂಬಾಲ್ ಗಿ ನುಂಗಿ ಒಬ್ಬ ವಹನ್ ತೋಕ್ತೋ ಯಾಮ್ನ ಫಜಕ್ರ ಜಾನಿ ಮದು ಏನ್

ಚೊಂಗ್ ಥಾಮ್ ಕಮಲ ಅನಸಕ್ಬ ಬಿಜಯಂತ್ ಕುಮಾರ್ ಶರ್ಮನ ಸೇರಿಂಗ್ಬ ಮತಮಿಷೇಮ ತಾಬಿರೆ ಆಕಾಶವಾಣಿ ಇಂಫಾಲ್ ಹೌಸಿಕ್ ಸಂದುಕ್ಚರಿ ನಾಡೋಗಿ ಖೊಂಜಿಲ್.

ಮಥಂಗ್ದ ಮುಕ್ತಾಬಿರಸಿ ಲವ್ ಇನ್ ದಾರ್ಜಿಲಿಂಗ್ ಫಿಲ್ಮಸ್ದಗಿ ವಿಕ್ರಮ್ ಆದಿತ್ಯ ಮತ್ತು ಪುಷ್ಪರಾಣಿ ಅನಿ ಪುನಃ ಸಬಿತಾನ ಸೇರೆಂಗ್ಬ ಕಾಂತನ ಸೆರಾಂಗ್ಬ ಇಸೈ.

ಲೈಸಕ್ ಲೈಸು ಖೇನಬ ಲೈರಾಂ ಕಯಾನ ಫುಗೈನ ಲೈಸಾ ತಮ್ನಿಬ ಲೈಕೋಲ್ಗ ಪಾಂಖಕ್ನಿ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಶಂಗೈ ಚನೆಲ್ ಚನೆಲ್ ಅಸಿದಗೆ ಅದೊಮ್ನ ಮಖಲ್ ಮಥೆಲ್ಗೆ ಥೊರಮ್ ಸಿಂಗ್ ಲೇಪ್ತನ ತಾಬಿರಿ.